ಕಾಶ್ಮೀರ ಗುರುದೇವ ನಾವು ಲಂಕಿಸುವಂತಹ ನಿಗೀಕರಣ ಪ್ರಧಾನ ಪತ್ರಪಾಲನ ನಂಬರ್ ಒನ್ ಸ್ವಂತ ನಿಗೀಕರಣ ತಯಾರಿಸಬೇಕು. ಅವರು ಒಳಗೊಳ್ಳುವಂತಹ ಗ್ರಹಣ ಮಾಡಿದ್ದಾರೆ.

ಈಗಿನ ಒಂದು ಸಮಯದಲ್ಲಿ ಬಂದರೆ ಮುಖ್ಯಮಂತ್ರಿಗಳು ವಿಧಾನಸಭೆ ಸಮಸ್ಯೆ ಮುಖ್ಯಮಂತ್ರಿಗಳ ಬರೆಯಿಂದ ಈ ಬಗ್ಗೆ ನಿಮಗೆ